0: ಹತ್ತಿರ ಸಾಲಲಾಗು ಕೈಸಿ ದುಃಖವನ್ನೇ ಪೈಲೆ ಪೈಸೆ
1: ಸಮಾಪ್ತ
0: ಸಹಿ ಪ್ರತಿಶತ ಕಟ್ಟಿ ತರ ದುಃಖ